ಗರಿಸಂ ಪರಿಗಡತ ಪರನಿ ಗರಿಗಡತೆ ತಗದಿರಿ ಮಗ ಗಗ ಪ ಪ ಮ ಪ ಪರಿ ಮಗ ಪ ಪ ಮ ನಿ ದಸ ನಿ ದಗರಿ ಮಗ ಜಿಕ್ಕ